ಶೋರುವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಎಸ್ ನೋ ಮಚ್ಚಾಕಿ ಗಿಟ್ಟ ಪಿಟ್ಟ ಕಾ ಶೋರುವು ಚುಡಾ ಹಿಲೆ ಕಾ ಹರೇಕ ಕೋ ಬಹಸ್ ಕರೆ ಕಾ ಬುಜುರ್ಗ ಕೀ ನೋ ನೋ ನೋ ಮಿಲಾಡ್ ಬೇಕಸೂರ್ ಛೋಡ್ ದೋ ಬಹಸ್ ಕರೆ ಕಾ ಬುಜುರ್ಗ ಕೀ ಕಹೆ ಕಾ ಜಜ್ ಆರ್ಡರ್ ಸುನೋ ಆರ್ಡರ್ ಆರ್ಡರ್